ಜಯಿಸಲಿ. ಶೇನ್ ಶಿವ ಸಿದ್ದಕ ಬಿತ್ತ ಫದ್ದುಲಿ ಕುಲ್ಲಿಯ ಸರ್ಮದನ್ ಒಲ ತಕ್ಕಿಲ್ಲಿ ಇಲ ಶಿವ ಬಲ್ತ ಒಲ್ಲ ಶನಿ ತೀಕ ಯಾ ಗಫೂರ್ ವ ಅಊಜ್ ಬಿಕ ಮಿನ ಶೈತಾನ್ ರಬ್ಬಿ ವ ಅಲೂಜ್ ಅಸ್ಲಿಹ್ ಉಮೂರಿ.